0: ಸ್ನೇಹಿತರಿಗೆ ಸ್ವಾಗತ. ಸ್ನೇಹಿತರೆ, ಆಕಾಶವಾಣಿಯ 90ನೇ ವಾರ್ಷಿಕೋತ್ಸವ ಸಂಭ್ರಮ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು ಕೋರುತ್ತಾ, ಸ್ನೇಹಿತರೆ, ಬಾನುಲಿ ಪ್ರಸಾರ ಮಾಧ್ಯಮದ ಈ ಸುದೀರ್ಘ ಪಯಣದಲ್ಲಿ ನಾವೆಲ್ಲರೂ ಆಕಾಶವಾಣಿಯೊಂದಿಗೆ ಜೊತೆಯಾಗಿ ಧ್ವನಿ ತರಂಗದ ಕಿವಿಯಾಗಿ ಬೆಳೆದಿದ್ದೇವೆ. ಈ ಸುಮಧುರ ಅಮೃತವಾಣಿ ಕೇಳುತ್ತಾ ಮೈಮರೆತಿದ್ದೇವೆ. ಇಂದಿಗೂ ಆಕಾಶವಾಣಿಯಲ್ಲಿ ಪ್ರಸಾರ ಆಗುವ ಎಲ್ಲಾ ಕಾರ್ಯಕ್ರಮಗಳು ಕೇಳಲು ಮನಮಿಡಿಯುತ್ತದೆ. ಎಂದರೆ ಆಕಾಶವಾಣಿಯೊಂದಿಗೆ ನಮ್ಮೆಲ್ಲರ ಅನುಬಂಧ ಅಂದಾಜಿಸಬಹುದು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯವಾಕ್ಯಕ್ಕೆ ಅನುಗುಣವಾಗಿ ಆಕಾಶವಾಣಿ ಪ್ರಸಾರ ಭಾರತಿ ಕಾಲಕ್ರಮೇಣ ತನ್ನ ಅವಿಸ್ಮರಣೀಯ ಕಾರ್ಯಕ್ರಮಗಳನ್ನು ವಿಸ್ತರಿಸುತ್ತಾ ಸಮಕಾಲೀನವಾಗಿ ವೈವಿಧ್ಯತೆಯ ತೋರಿದೆ. ನಿತ್ಯದಲ್ಲಿ ವಿನೂತನ ವಿಭಿನ್ನ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಮುಂಚೂಣಿಯಲ್ಲಿದೆ. ವರ್ತಮಾನ ಸಮಾಚಾರದೊಂದಿಗೆ ಮನರಂಜನೆ, ಸಂಗೀತ, ನೃತ್ಯ, ನಾಟಕ, ಸಾಹಿತ್ಯ, ಜ್ಞಾನ, ವಿಜ್ಞಾನ, ವಾಣಿಜ್ಯ, ಹೀಗೆ ಆಕಾಶವಾಣಿ ಹೆಜ್ಜೆಗಳು ಸೃಜನತೆ ಮೈಲುಗಲ್ಲುಗಳಾಗಿ ಸರ್ವತೋಮುಖ ಕಾರ್ಯಕ್ರಮಗಳ ರೂಪಕಲ್ಪನೆಯಗೆಯುತ್ತ ದೇಶಾದ್ಯಂತ ಧ್ವನಿಸುತ್ತ ಸಮಸ್ತ ಪ್ರಿಯರ ಮನದಲ್ಲಿ ಸ್ಥಿರ ಚಿರ ಛಾಪವನ್ನು ಮೂಡಿಸಿದೆ. ಅಂತೆಯೇ ಅನೇಕರಿಗೆ ಈ ಬಾನುಲಿ ಜೀವನ ಸಂಗಾತಿಯಾಗಿದೆ ಎಂದು ಹೇಳುವಲ್ಲಿ ಎರಡು ಮಾತಿಲ್ಲ. ಬನ್ನಿ, ಇಂಥ ವಿಶಿಷ್ಟ ಧ್ವನಿವರ್ಧಕ ಸಂವಹನ ಬೆಳ್ಳಂಬೆಳಗ್ಗೆಯಿಂದ ತಡರಾತ್ರಿಯವರೆಗೆ ಮನೆ ಮನೆಗಳಲ್ಲಿ ಮನ ಮನೆಗಳಲ್ಲಿ ತಲುಪಿಸುವ ವಾರದಿಯಾದ ನಮ್ಮ ಆಕಾಶವಾಣಿ ತನ್ನ 90ನೇ ವಾರ್ಷಿಕೋತ್ಸವ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿದೆ. ಈ ಒಂದು ಪ್ರಸಾರ ಮಾಧ್ಯಮದಲ್ಲಿ ಈ ಯಶಸ್ವಿಯಾಗಿರುವಂತಹ ಸಂಭ್ರಮದ ಆಚರಣಾ ಪಯಣದಲ್ಲಿ ನಾವು ಭಾಗಿಯಾಗೋಣ, ಆನಂದವನ್ನು ಹಂಚಿಕೊಳ್ಳೋಣ. ಇದೇ ವಿಷಯವಾಗಿ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮ ರೇಡಿಯೋ ಅವಿಸ್ಮರಣೀಯ ನೆನಪುಗಳನ್ನು ಹಂಚಿಕೊಳ್ಳಲು ಬಂದಿದ್ದಾರೆ ಡಾ ವಿಠಲ್ ಜೋಶಿ ಅವರು. ಇವರು ಕನ್ನಡ ಸಾಹಿತ್ಯ ಪರಿಷತ್ ತೆಲಂಗಾಣ ಗಡಿನಾಡ ಘಟಕದ ಅಧ್ಯಕ್ಷರು ಹಾಗೂ ಸಾಹಿತಿಗಳು ಕವಿಗಳು ಆಗಿದ್ದಾರೆ. ಈ ಜಂಟಿ ನಗರದಲ್ಲಿ ಸುಮಾರು ವರ್ಷಗಳಿಂದ ಕನ್ನಡ ಪರ ಕಾರ್ಯಕ್ರಮಗಳನ್ನು ತುಂಬಾ ವಿಸ್ತೃತವಾಗಿ ಮಾಡುತ್ತಾ ಬಂದಿದ್ದಾರೆ. ಅವರನ್ನು ನಮ್ಮ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಸಗೌರವದಿಂದ ಬರಮಾಡಿಕೊಳ್ಳೋಣ. ಸರ್, ನಿಮಗೆ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಆತ್ಮೀಯ ಸ್ವಾಗತ ಸರ್.
1: ಧನ್ಯವಾದಗಳು, ನಮಸ್ಕಾರ ಎಲ್ರಿಗೂ.
0: ಸರ್, ನಮ್ಮ ಆಕಾಶವಾಣಿ 90 ವಸಂತಗಳು ಮುಗಿಸಿಕೊಂಡ ಸಂದರ್ಭದಲ್ಲಿ ಅನೇಕವಾಗಿ ನಮಗೆ ಈ ಆಕಾಶವಾಣಿ ಉಳಿಸಿದ ನೆನಪುಗಳನ್ನು ಹಂಚಿಕೊಳ್ಳಲು ನಾವು ಸಂಸಿದ್ಧರಾಗಿದ್ದೇವೆ. ನಮ್ಮ ಈ ಪಯಣವು ಸುದೀರ್ಘವಾದರೂ ತುಂಬಾ ಸ್ಮರಣೀಯವಾಗಿದೆ ಎಂದು ಹೇಳಬಹುದು. ಈ ವಿಷಯದಲ್ಲಿ ನೀವು ಆಕಾಶವಾಣಿಯ ಕುರಿತು ನಿಮ್ಮ ಅನುಭವಗಳನ್ನು ನಮ್ಮ ಶ್ರೋತೃ ಬಂಧುಗಳಿಗೆ ಹಂಚಿಕೊಳ್ಳಿ ಸರ್.
1: ಎಲ್ರಿಗೂ ನಮಸ್ಕಾರ. ಬೆಳಗ್ಗೆದ್ದು ಕೇಳೋ ಇಂಪಾದ ಧ್ವನಿ

ಹೀಗೆ 90 ವರ್ಷಗಳು, 23 ಭಾಷೆ, 146 ಉಪಭಾಷೆಗಳ ಜನನಾಡಿಗೆ ನಡಿಗೆಯ ಮೂಲಕ ಎಲ್ಲರಿಗೂ ಒಂದು ಸೆಲ್ಯೂಟ್. ಐತಿಹಾಸಿಕ ಮೈಲುಗಲ್ಲು ನಾವು ನೋಡಿ ತಿಳಿದುಕೊಂಡರೆ ಜೂನ್ 8, 1936 ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು. ನಂತರ 1956 ಆಲ್ ಇಂಡಿಯಾ ರೇಡಿಯೋವನ್ನು ಆಕಾಶವಾಣಿ ಎಂದು ಅಧಿಕೃತವಾಗಿ ಕರೆಯಲಾಯಿತು. ವಿಸ್ತಾರವಾದ ಜಾಲ. ಇಂದು ಆಕಾಶವಾಣಿ 591 ಕೇಂದ್ರಗಳೊಂದಿಗೆ ಭಾರತದ ಜನಸಂಖ್ಯೆ ಶೇಕಡ 98% ತಲುಪುತ್ತಿದೆ. ಇದು 23 ಭಾಷೆಗಳು ಮತ್ತು 146 ಉಪಭಾಷೆಗಳಲ್ಲಿ ಪ್ರಸಾರವಾಗುತ್ತಿದೆ. ಹೈದರಾಬಾದ್ ಸೇರಿದಂತೆ ದೇಶಾದ್ಯಂತ ಆಕಾಶವಾಣಿಯ ಈ 90ನೇ ವರ್ಷದ ಸಂಭ್ರಮವನ್ನು ವಿಶೇಷ ಕಾರ್ಯಕ್ರಮಗಳೆಂದೇ ಆಚರಿಸುತ್ತಿದೆ. ದೇಶದ ಸಾಂಸ್ಕೃತಿಕ, ಮಾಹಿತಿ ಮತ್ತು ಪ್ರಸಾರ ಇತಿಹಾಸದಲ್ಲಿ ಆಕಾಶವಾಣಿಯು ಅತ್ಯಂತ ಮಹತ್ವದ ಪಾತ್ರ ವಹಿಸಿದೆ ಮತ್ತು 90 ವರ್ಷಗಳ ನಂತರವೂ ಅದು ತನ್ನ ಪ್ರಸ್ತುತತೆಯನ್ನು ಕಾಯ್ದುಕೊಂಡಿದೆ. ವೈಯಕ್ತಿಕವಾಗಿ ನನ್ನ ಅನುಭವ ಮತ್ತು ನಮ್ಮ ತಾಯಿಯ ಅನುಭವವನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೋಬೇಕಂತಿದ್ದೇನೆ. ನಾನು ನೀವು ನನಗೆ ಕರೆದಾಗ ನಾನು ನಮ್ಮಮ್ಮನ ಮುಂದೆ ತಿಳಿಸಿದೆ, ಹೀಗೆ ನನಗೆ ಒಂದು ಕರೆ ಬಂದಿದೆ, ನಾನು ಆಕಾಶವಾಣಿ 90 ವರ್ಷದ ಸಂಭ್ರಮಕ್ಕೆ ನನಗೆ ನನ್ನ ಅನಿಸಿಕೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಂಡಾಗ ಅಮ್ಮ ಹೇಳಿದ್ರು, ನಾನು ಆಲ್ ಇಂಡಿಯಾ ರೇಡಿಯೋ ಆರ್ಟಿಸ್ಟ್ ಇದ್ನಪ್ಪ, 1950ರಿಂದ 1955 ವರೆಗೂ ಅವರು AIR ಸಿಂಗರ್ ಆರ್ಟಿಸ್ಟ್ ಅಂತ ಇದ್ರು. ಮುಂಚೆ ಗುಲ್ಬರ್ಗಾದಲ್ಲಿದ್ದರು, ಆಮೇಲೆ ಹೈದರಾಬಾದ್ ಅಲ್ಲಿ ಬಂದಾಗ ಇಲ್ಲೂ ಅವರು ಆರ್ಟಿಸ್ಟ್ ಆಗಿ ಕನ್ನಡ ಸಾಹಿತ್ಯದ ಅಂದ್ರೆ ಭಾವಗೀತೆಗಳು, ದೇವರ ನಾಮಗಳನ್ನು ಅವರಿಂದ ಹಾಡಿಸಿದ್ದು ಅವಳು ನೆನೆಸ್ಕೊಂಡ್ಲು ನಮ್ಮಮ್ಮ. ನಾನು ಹುಟ್ಟಿದ್ದು ಹೈದರಾಬಾದ್ ಅಲ್ಲಿ ಆದ್ರೂ ಮೊದಲನೇ ಒಂದು 5-6 ವರ್ಷ ನಾನು ಗುಲ್ಬರ್ಗ ಅಲ್ಲಿ ಇದ್ದೆ. ನನ್ನ ಆಕಾಶವಾಣಿಯ ನನ್ನ ಒಂದು ಸಂಬಂಧ ಅಂದ್ರೆ 1966 ಇದೆ. ಅದು ಹೇಗೆ ಅಂದ್ರೆ, ಮನೆಯಲ್ಲಿ ರೇಡಿಯೋ ಇದ್ರು, ಬೆಳಗ್ಗೆ ಬೆಳಗ್ಗೆ ಒಂದು ಸಾಂಪ್ರದಾಯಿಕವೇ ರೇಡಿಯೋ ಹಾಕ್ತಾ ಇರದೇ ಇದ್ರು, ಮನೆ ಎದುರುಗಡೆ ಒಂದು ಅಬ್ಬಾಸಿ ಹೋಟೆಲ್ ಅಂತ ಇದೆ, ಇವಾಗ ಬಾಲಾಜಿ ರತನ್ಲಾಲ್ ಮಿಠಾಯಿ ದುಂಗ ಪಕ್ಕದಲ್ಲಿ ಅಬ್ಬಾಸಿ ಹೋಟೆಲ್ ಅಂತ ಇತ್ತು. ಅವನು ಸರಿಯಾಗಿ 5 ಗಂಟೆಗೆ ಆಕಾಶವಾಣಿ ಹಾಕೋನು, ಅದ್ರದ್ದು ಅದೇನು ಸಂಗೀತ ಬರ್ತಾ ಇತ್ತು, ಅದರಿಂದ ಸಿಗ್ನೇಚರ್ ಟ್ಯೂನ್, ಅದರಿಂದಾನೇ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇದ್ವಿ. ಅವನು ಇಷ್ಟು ಜೋರಾಗಿ ಹಾಕ್ತಾ ಇದ್ದ ಅಂದ್ರೆ ಅಕ್ಕಪಕ್ಕ ಸುಮಾರು ನಾವು 20-25 ಮನೆಗಳಿಗೆ ಎಲ್ಲ ಆಕಾಶವಾಣಿ ಪ್ರಸಾರ ಮಾಡುವ ಎಲ್ಲಾ ಕಾರ್ಯಕ್ರಮಗಳು ಅಷ್ಟು ಜೋರಾಗಿ ಹಾಕಿಸ್ತಾ ಇದ್ದ. ಅದರಿಂದ ನಮ್ಗೆ ಆಕಾಶವಾಣಿ ಆ ಅಬ್ಬಾಸಿ ಹೋಟೆಲ್ ಮೂಲಕನೇ ನಮ್ಗೆ ಪರಿಚಯ ಆಗಿದ್ದು ಜಾಸ್ತಿ ಆಗಿ. ನನಗೆ ಇತಿಹಾಸ ಹೇಳುವಾಗ ಹೋಟೆಲ್ನ ಮಾಲೀಕ ನನಗೆ ಹೇಳ್ತಾ ಇದ್ದ, ಭೈಸಾಬ್ ಯೇ ಆಕಾಶವಾಣಿ ಪೆಹಲೆ ಅಂದ್ರೆ ಮುಂಚೆ 1935 ದಕ್ಕನ್ ರೇಡಿಯೋ ಅಂತ ಇತ್ತು, ನಿಜಾಮ್ ರೇಡಿಯೋ ಅಂತ ಹೇಳ್ತಾ ಇದ್ರಂತ. ಇದಕ್ಕೆ ಇದನ್ನ ಅವರು ಶುರು ಮಾಡಿದ್ದು ನಿಜಾಮನು 3 ಫೆಬ್ರವರಿ 1935, ಅದು 200 ವ್ಯಾಟ್ ಟ್ರಾನ್ಸ್ಮಿಟರ್ ಇಟ್ಟು ಮಾಡಿದ್ದು ಅಂತ ಹೇಳಿದ್ ನಮ್ಗೆ ವಿಮೋಚನೆ ಆಯ್ತು. ಆಮೇಲೆ ಸ್ವಾತಂತ್ರ್ಯತಾ ವಿಮೋಚನೆ ಎಲ್ಲ ಆದ್ಮೇಲೆ 1950 ಕೇಂದ್ರ ಸರ್ಕಾರ ಇದನ್ನ ಅಧೀನಕ್ಕೆ ತಗೊಳ್ತು. ಹೈದರಾಬಾದಿನ ಒಂದು ನಿಜಾಮ್ ಡೆಕ್ಕನ್ ರೇಡಿಯೋ ಅಂತಿತ್ತು, ಅದನ್ನ ಕೇಂದ್ರ ಸರ್ಕಾರದ ಅಧೀನಕ್ಕೆ ಬಂದಿದ್ದು 1 ಏಪ್ರಿಲ್ 1950. ಅದಾದ ಮೇಲೆ 1956 ಅಲ್ಲಿ ಸ್ಟ್ರೇಟ್ ರಿಯಾರ್ಗನೈಸೇಷನ್ ಅಂತ ಆಯ್ತಲ್ಲ, ಎಲ್ಲ ನಮ್ಮ ರಾಜ್ಯಗಳ ಇದು ಮಾಡಿ ಭಾಷಾ ಇದರಿಂದ ಮಾಡಿದ್ಮೇಲೆ ಅವಾಗ ಇದನ್ನ ಆಲ್ ಇಂಡಿಯಾ ರೇಡಿಯೋನ್ನೇ ವಿಲೀನ ಆಯ್ತು. ಅವಾಗ ಮರ್ಜ್ ಆಗಿದ್ದು 1956 ಅಲ್ಲಿ ಹೈದರಾಬಾದಿನ ಆಲ್ ಇಂಡಿಯಾ ರೇಡಿಯೋ 1956 ಅಲ್ಲಿ ಆಲ್ ಇಂಡಿಯಾ ರೇಡಿಯೋ ಅಲ್ಲಿ ಅಡಾಪ್ಟ್ ಆಗಿ ಅವಾಗ ಆಕಾಶವಾಣಿ ಅಂತ ಹೆಸರು ಬಂತು. ಮತ್ತೆ ಕೆಲವು ಮಾಹಿತಿಯನ್ನು ಕೊಡ್ತಾ ಇದ್ದ ನನಗೆ ಅವನು, ಯಾಕೆಂದ್ರೆ ಅಲ್ಲಿ 1972 ಹೈದರಾಬಾದ್ ಬಿ ಸರ್ವಿಸ್ ಅಂತ ಸ್ಟಾರ್ಟ್ ಮಾಡಿದ ಸರ್, ಅದನ್ನು ಚಾನೆಲ್ ಆಗಿ ತಿರುಗಿಸಿ ತೋರಿಸ್ತಿದ್ದ ಅವನ ಹತ್ರ. ಅಷ್ಟು ಚೆನ್ನಾಗಿ ಚಿಕ್ಕ ಒಂದು ಇದಿಟ್ಕೊಂಡಿದ್ದ, 2022 ಡಿಸ್ಕಂಟಿನ್ಯೂ ಮಾಡಿದ್ರಂತೆ ನನ್ಗೆ ಅದನ್ನು ಹೇಳ್ದ. ನಾನು ಅವನಿಗೆ ಮಾತಾಡಿದಾಗ ಈ ಮಾಹಿತಿ ಕೊಟ್ಟಿದ್ದ ಮತ್ತೆ ಜ್ಞಾಪಿಸ್ಕೊಂಡೆ. ಮತ್ತೆ ನಾನು ಸ್ವಲ್ಪ ಸಂಶೋಧನೆ ಮಾಡಿ ತಿಳ್ಕೊಂಡಿದ್ರಲ್ಲಿ 1990 FM ರೇಡಿಯೋ ಅಂತ ವಿವಿಧ ಭಾರತಿ ಸ್ಟಾರ್ಟ್ ಆಗಿದ್ದು ಹೈದರಾಬಾದ್ ಅಲ್ಲಿ 1999 ಅಂತ ಆ ಮಾಹಿತಿಯನ್ನು ತಿಳ್ಕೊಂಡೆ. ಇನ್ನೊಂದು ವಿಷಯನೂ ಗೊತ್ತಾಯ್ತು, ಹಿಂದಿನ ವರ್ಷ 1 ಏಪ್ರಿಲ್ 2025 ನೀವು ಡೈಮಂಡ್ ಜೂಬ್ಲಿ ಮಾಡಿದ್ರಿ, ಈ ಅಂತ 75ನೇ ವರ್ಷದ್ದು ಮಾಡಿದ್ರಿ ಅಂತ ಅದರದ್ದು ಮಾಹಿತಿ ನಾನು ತಿಳ್ಕೊಂಡೆ. ಮುಖ್ಯವಾಗಿ ಹೈದರಾಬಾದ್ ಆಕಾಶವಾಣಿಯಿಂದ ಬಹಳ ವಿವಿಧ ರೀತಿಯಲ್ಲಿ ವಿಷಯಗಳನ್ನು ಪ್ರಸಾರ ಮಾಡ್ತಾ ಇದ್ದ, 7 ಭಾಷೆಗಳಲ್ಲಿ ಮತ್ತೆ ಹಳ್ಳಿಗೂ

0: ಮತ್ತೆ ಜಿಲ್ಲಾಗಳಿಗೂ ಮತ್ತೆ ಇಲ್ಲಿ ಪಟ್ಟಣದಲ್ಲಿರುವ ಎಲ್ರಿಗೂ ತೆಲುಗು, ಉರ್ದು, ಕನ್ನಡ, ಮರಾಠಿ ನಾಲ್ಕು ಭಾಷೆಗಳಲ್ಲಿ ನೀವು ಪ್ರಸಾರ ಮಾಡ್ತಾ ಇದ್ದ ವಿಷಯನ್ನು ನನ್ನ ಗಮನಕ್ಕೆ ಬಂದಿದ್ದು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೇನೆ.
1: ತುಂಬಾ ಸಂತೋಷ ಸರ್, ನೀವು ಅಂದಿನ ಡೆಕ್ಕನ್ ರೇಡಿಯೋದಿಂದ ಹಿಡಿದು ಇಂದಿನವರೆಗೆ ಕಾರ್ಯಕ್ರಮದ ವರದಿಯನ್ನು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ, ಅರ್ಥವರ್ಥವಾಗಿ ಹೇಳ್ತಾ ಇದ್ರಿ. ಕೆಲವು ವಿಷಯಗಳು ಆಕಾಶವಾಣಿಯಲ್ಲಿ ನಮಗೆ ತಿಳಿಲಾರದಂತಹ ಜ್ಞಾನಗಳನ್ನು ಹಂಚುವಲ್ಲಿ ಈ ಮುಂಚೂಣಿಯಲ್ಲಿ ಇದೆ ನಮ್ಮ ಆಕಾಶವಾಣಿ. ಇಂತಹ ಆಕಾಶವಾಣಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಸರ್. ಯಾಕಂದ್ರೆ ನಾವು ಮನರಂಜನೆ ಜೊತೆ ಜ್ಞಾನವನ್ನು ಪಡೆದಿದ್ದೇವೆ, ಸಂಭಾಷಣೆಯನ್ನು ಕೇಳಿದ್ದೇವೆ, ನಾಟಕವನ್ನು ಕೇಳಿದ್ದೇವೆ, ಚಲನಚಿತ್ರ ಗೀತೆಗಳನ್ನು ಕೇಳಿದ್ದೇವೆ. ಮುಖ್ಯವಾಗಿ ಮನರಂಜನೆ ಅಂದ್ರೆ ಆಕಾಶವಾಣಿ. ಇನ್ನು ಹೆಚ್ಚು ಹೇಳಬೇಕಾದ್ರೆ ಕ್ರಿಕೆಟ್ ಮ್ಯಾಚ್, ನಮಗೆ ಈ ಕ್ರಿಕೆಟ್ ಮ್ಯಾಚ್ ನಮಗೆ ಆಕಾಶವಾಣಿಯಲ್ಲಿ ಬರ್ತಿದೆ ಅಂದ್ರೆ ಕಣ್ಣಿಗೆ ಕಟ್ಟುವಂತೆ ಆ ಒಂದು ಸಂಭಾಷಣೆ ಅನ್ನೋದು ನಮಗೆ ಕಾಸ್ತಿತ್ತು. ಅಂದ್ರೆ ಈ ಆಕಾಶವಾಣಿಗೆ ನಾವು ಎಷ್ಟನ್ನು ಪ್ರಶಂಸೆ ಮಾಡಿದರೂ ಕಡಿಮೆ. ಈ ಒಂದು ನಿಟ್ಟಿನಲ್ಲಿ ಆಕಾಶವಾಣಿಯೊಡನೆ ನಿಮ್ಮ ಒಡನಾಟ ಮತ್ತು ನಿಮಗೆ ಇಷ್ಟವಾದ ಕಾರ್ಯಕ್ರಮಗಳು ಯಾವುವು, ಅದು ಹೇಗೆ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಿತು ಎನ್ನುವ ವಿಷಯವನ್ನು ನಮ್ಮ ಶ್ರೋತೃ.
0: ಬಹಳ ಸಂತೋಷ. ನನ್ನ ಮೊದಲನೇ ಅನುಭವ 1977 ಅವಾಗ ನಾನು ಗುಲ್ಬರ್ಗ ದೂರದರ್ಶನಗಳಿಗೂ ನಾಟಕ ಬರೀತಾ ಇದ್ದೆ, ನಾಟಕ ಮಾಡ್ತಾ ಇದ್ದೆ ನಾವು ಕರ್ನಾಟಕ ಸಾಹಿತ್ಯ ಮಂದಿರ. ಹಾ, 16 ನಾಟಕಗಳು ಬರೆದಿದ್ದೇನೆ.
1: ಹಾ,
0: ದೂರದರ್ಶನದಿಂದನೇ ಅದನ್ನ ನಾವು ಪ್ರಸಾರನೂ ಆಗಿದೆ. ಮುಖ್ಯವಾಗಿ ಮೊದಲನೇ 4 ಆಕಾಶವಾಣಿ ಹೈದರಾಬಾದಲ್ಲಿ ಆ ನಾಟಕನೂ ನಾವು ಅಂದ್ರೆ ಪ್ರಸ್ತುತಪಡಿಸಿದ್ದೇನೆ. 2 ಹೆಸರು ಚೆನ್ನಾಗಿ ನೆನಪಿದೆ. 1 ಹೊರಗಡೆ ಎಚ್ಚರಿಕೆ ಅಂತ ಒಂದಿದು, ಅದನ್ನ ನಾವು ಇದರಲ್ಲೂ ಮಾಡಿದ್ವಿ, ಸಾಹಿತ್ಯ ಮಂದಿರಲ್ಲೂ ಮಾಡಿದ್ವಿ. ಇನ್ನೊಂದು ಇಕೋ ನೋಡು ಇಂದಿನ ಹೈದರಾಬಾದ್ ಅಂತ, ಇದೆರಡನ್ನೂ ನನಗಿನ್ನೂ ಜ್ಞಾಪಕ ಇದೆ. ನಾವು ಇದನ್ನ ಫಸ್ಟ್ ನಾವು ರೇಡಿಯೋಲ್ ಮಾಡಿದಾಗ ಅಂದಿನ ಇರುವ ನನ್ನ ಹೆಸರುಗಳು ಬರ್ತಾ ಇಲ್ಲ, ಬಟ್ ಅವ್ರು ನನಗೆ ಬಹಳ ಚೆನ್ನಾಗಿ ಒಂದು ಗೈಡ್ ಮಾಡಿ, ನೀನು ಟಿವಿಯಲ್ಲಿ ಮಾಡಿದೀಯಾ, ಸ್ಟೇಜ್ ಅಲ್ಲಿ ಮಾಡ್ತೀಯ, ಆದ್ರೆ ಆಕಾಶವಾಣಿಯಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ, ಆ ನಾಟಕನ ಹೇಗೆ ಪ್ರಸಾರ ಮಾಡ್ತೀವಿ ನಾವು, ನೀ ಆ ನಾಟಕನ ಹೇಗೆ ಮಾಡ, ಯಾಕಂದ್ರೆ ಅವಾಗ್ನು ನಾನು 16-17 ವರ್ಷ ಅಷ್ಟೇ. ಅದನ್ನ ನನ್ಗೆ ಒಳ್ಳೆ ನನ್ಗೆ ಗೈಡ್ ಮಾಡಿ ಅವ್ರು ಮಾಡಿದ್ದು ನಂಗೆ ಕ್ಷಮಿಸ್ಬೇಕು. ಆಕ್ಚುಲಿ ಅವ್ರ ಹೆಸರು ಜ್ಞಾಪಕ ಪಡ್ತಾ ಇದೆ ನನಗೆ. ಟಿವಿಯವ್ರದ್ದು ಬರ್ತಾ ಇದೆ, ಯಮುನಾ ಮೇಡಮ್ ಅಂತ ಇದ್ರು, ಇಲ್ಲೂ ಒಬ್ರು ಮೇಡಮ್ ಇದ್ರು, ಬಟ್ ಅವ್ರ ಹೆಸರು ನನಗೆ ಜ್ಞಾಪಕ ಬರ್ತಾ ಇಲ್ಲ ಯಾರಿಂದ. ಅವಾಗಿಂದ ಶುರುವಾಗಿ ಬಹಳಷ್ಟು ಬಾರಿ ನಾನು, ಬಹುಶಃ ನಾನು ಒಂದು ನನಗೆ ಜ್ಞಾಪಕ ಇದ್ದಂಗೆ ಒಂದು 15-20 ಸಾರಿ ನಾನು ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೇನೆ ನಾ ಇಲ್ಲಿ.
1: ತುಂಬಾ ಸಂತೋಷ ಸರ್. ಆಕಾಶವಾಣಿ ಧ್ವನಿವರ್ಧಕ ಮೂಲಕ ನೀವು ದೂರದರ್ಶನದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀರಿ, ಸುಮಾರು ನಾಟಕಗಳನ್ನು ರಚನೆ ಮಾಡಿದ್ದೀರಿ ಅಂದ್ರೆ ಇದು ಹರ್ಷಣೀಯ ವಿಷಯ ಸರ್. ಆಕಾಶವಾಣಿ ಎಂದ್ರೆ ಜನಸಮೂಹದಲ್ಲಿ ಸಮಾಚಾರವನ್ನು ಸಂಚೇತವಾಗಿ ನಮಗೆ ಅನೇಕ ವಿಷಯಗಳನ್ನು ತಿಳಿಸುತ್ತದೆ. ಕೇವಲ ಒಂದು ರೇಡಿಯೋ ಇದ್ರೆ ಸಾಕು, ಪ್ರಪಂಚವನ್ನು ನಾವು ನೋಡಿದಾಗಿರುತ್ತೆ.
0: ಖಂಡಿತ.
1: ಇಂತಹ ಒಂದು ನಿಟ್ಟಿನಲ್ಲಿ ನೀವು ಆಕಾಶವಾಣಿಯ ಬಗ್ಗೆ ನಿಮಗಿರುವ ಅಭಿಪ್ರಾಯವನ್ನು ಹೇಳಿ ಸರ್. ಆಕಾಶವಾಣಿಯ ಮೂಲಕ ಅನೇಕ ಜೀವನಗಳು ಅರಳಿವೆ. ಕೃಷಿಕರು ಹಾಗೂ ನಮ್ಮ ದೈನಂದಿನ ಚಟುವಟಿಕೆಯನ್ನು ಮಾಡ್ತಿರುವಂತಹ ಅನೇಕರಿದ್ದಾರೆ. ಅವರು ಕೇವಲ ರೇಡಿಯೋ ಜೊತೆ ಕೇಳ್ತಾ ಕೇಳ್ತಾ ತಮ್ಮ ಕೆಲಸಗಳನ್ನು ಮಾಡ್ತಾರೆ. ಈ ಒಂದು ಕೇಳುವಿಕೆ ಅನ್ನೋದು ಏನಾಗುತ್ತೆ, ಜ್ಞಾನವನ್ನು ಕೊಡುತ್ತೆ, ಮನರಂಜನೆ ಕೊಡುತ್ತೆ, ದಣಿವನ್ನು ನಿವಾರಿಸುತ್ತೆ. ಅಂದ್ರೆ ಮರ್ತು ಬಿಡ್ತೀವಿ ನಾವು ಕಷ್ಟಪಡ್ತಾ ಇದ್ದೀವಿ ಅನ್ನೋದನ್ನು ಮರ್ತು ಬಿಡ್ತೀವಿ. ಇಂತಹ ಒಂದು ವಿಷಯದ ಮೇಲೆ ಆಕಾಶವಾಣಿಯ ಬಗ್ಗೆ ನಿಮಗಿರುವ ಅಭಿಪ್ರಾಯ?
0: ಬಹಳ ಒಳ್ಳೆ ಪ್ರಶ್ನೆ ಇದು. ಆಕಾಶವಾಣಿ ಜಗತ್ತಿನ ಎಲ್ಲಾ ಇರುವ ಜನರ ಒಂದು, ಅವರ ಒಂದು ಜೀವನದಲ್ಲಿ ಒಂದು ವಿಶೇಷ ರೀತಿಯಾಗಿ ಅವರಿಗೆ ಒಂದು ಅದು ಮಾರ್ಪನ್ನು ತಂದುಕೊಟ್ಟಿದೆ, ಸ್ಫೂರ್ತಿದಾಯಕವಾಗಿದೆ. ಇವತ್ತಿನ ಅವಿಭಾಜ್ಯ ಅಂಗವಾಗಿತ್ತು. ಯಾಕಂದ್ರೆ ಇವತ್ತು ನಾವು ಟಿವಿ, ಮೊಬೈಲ್, ವಾಟ್ಸ್ಆ್ಯಪ್ ನೋಡ್ತೀವಿ, ಅದನ್ನ ನಾವು ಈಗ ಅನುಭವಿಸಿ ನಾವು ಹೇಳಿದ್ರೆ, ನಾವು ಈಗ ಅನುಭವಿಸಿದೀವಿ ಅಂತ ಹೇಳಿದ್ರೆ ಜನರಿಗೆ, ಇಂದಿನ ಯುವಕರಿಗೆ ಅದರದ್ದು ಮಹತ್ವನು ಗೊತ್ತಾಗಲ್ಲ. ಆದ್ರೆ ಅವಾಗ ಆಕಾಶವಾಣಿ ಒಂದೇ ಇತ್ತು, ದೂರದರ್ಶನೂ ಇರಲಿಲ್ಲ, ಪ್ರತಿಯೊಂದಕ್ಕೂ ನಾವು ಆಕಾಶವಾಣಿ ಮೂಲಕನೇ, ಅದು ವಾರ್ತೆಗಳಾಗಲಿ ಹವಾಮಾನವಾಗಲಿ ಅದ್ರ ಬಗ್ಗೆನೂ ಇರ್ತಾ ಇತ್ತು. ಮತ್ತೆ ರೈತರಿಗೆ ಬಹಳ ಮುಖ್ಯವಾಗಿ ಎಲ್ಲಾ ಮಾಹಿತಿ ಕೊಡುವುದು ಆಕಾಶವಾಣಿ ಮೂಲಕನೇ ಕೊಡ್ತಾ ಇತ್ತು. ಅದ್ರ ಜೊತೆಗೆ ನೀವು ತಿಳಿಸಿದ ಹಾಗೆ ಎಷ್ಟೋ ರೀತಿಯಿಂದ ಎಷ್ಟೋ ಜನರಿಗೆ ಇದು ಬಹಳ ಸಹಾಯಕವಾಗಿದೆ. ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವ ತರ ಸ್ಫೂರ್ತಿದಾಯಕ ಆಯಿತು, ಯಾವ ರೀತಿಯಲ್ಲಿ ಚೇತನ ಇದು ತುಂಬಿತ್ತು ಅನ್ನೋದನ್ನ ನಾವು ಸಾಕಷ್ಟು ನಿದರ್ಶನಗಳಿಂದ ನೋಡಬಹುದು. ಇದನ್ನ ಜೊತೆಗೆ ಮುಖ್ಯವಾಗಿ ಮನೋರಂಜನೆಗೆ, ಇಂದು ನಾವೆಲ್ಲರೂ ಸಂಗೀತದಲ್ಲಿ ಒಂದು ರೀತಿಯ ಒಂದು ಅಭಿರುಚಿ ಹುಟ್ಟಿ ಅದರಲ್ಲಿ ವಿಶಿಷ್ಟ ರೀತಿಯಲ್ಲಿ ನಾವು ಒಂದು ಅದರ ಜೊತೆಗೆ ಒಂದು ಸಂಬಂಧ ಬಳಸ್ಕೊಂಡಿದ್ದೇವೆ, ಉಳಿಸ್ಕೊಂಡಿದ್ದೇವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಆಕಾಶವಾಣಿ ಇದೆ. ಅದರಲ್ಲಿರೋ ಹಾಡುಗಳು ಬರೋದು, ಅದರಲ್ಲೂ ಮುಖ್ಯವಾಗಿ ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ, ಕಿಶೋರ್ ಕುಮಾರ್ ಅವರ ಹಾಡುಗಳು,

0: ಕೇಳ್ತಾ ಇದ್ರೆ ಅಂದ್ರೆ ಇಲ್ಲಿರೋ ಸಮಯ ಅಲ್ಲಿರೋ ಸ್ಥಿತಿನೇ ನಾವು ಮರ್ತೋಗ್ಬಿಡ್ತಾ ಇದ್ವಿ. ಅಷ್ಟು ಒಂದು ಒಳ್ಳೆ ಪ್ರಭಾವ, ಒಂದು ಒಳ್ಳೆ ರೀತಿಯ ಅನುಭವ ಆಕಾಶವಾಣಿ ಮೂಲಕನೇ ನಾವು ಅಳವಡಿಸ್ಕೊಂಡಿದ್ದೇವೆ ನಾವು. ಅದ್ರ ಜೊತೆಗೆ ಮುಖ್ಯವಾಗಿ ನಾನು ಎಲ್ರಿಗೂ ಹೇಳ್ತಾ ಇರ್ತೇನೆ, ನಾವು ಕಣ್ಣಿಂದ ನೋಡಿನೂ ಒಂದು ವಿಷಯ ಗ್ರಹಿಸ್ಬೋದು, ಆದರೆ ಒಂದು ಹೆಚ್ಚಿನ ರೀತಿಯಲ್ಲಿ ಕಾನ್ಸಂಟ್ರೇಷನ್ ಬೇಕೆಂದ್ರೆ ಕಿವಿಯಿಂದ ಕೇಳಿದ್ರೆ ಅದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋದನ್ನ ನಂದು ಬಲವಾದ ಒಂದು ಇದು ಪ್ರತಿಪಾದನೆ ನಾನು ಎಲ್ಲಾ ರೀತಿಯಲ್ಲಿ ಹೇಳ್ತೇನೆ. ಈಗಲೂ ಅಷ್ಟೇ, ನಾನು ನನ್ನ ಮೊಮ್ಮಕ್ಕಳಿಗೆ ಯಾವ್ದಾದ್ರು ಈ ದೇವರ ನಾಮ ಎಲ್ಲ ಹಾಕಿದ್ರೆ ಅವ್ರಿಗೆ ವಿಡಿಯೋ ತೋರಿಸಲ್ಲ, ಮೊಬೈಲ್ ಬಂದ್ ಮಾಡಿಬಿಟ್ಟು ಬರೀ ಹಾಡ ಕೇಳಿಸ್ತೇನೆ. ಅದರಿಂದ ಅವ್ರ ಮೇಲೆ ಪರಿಣಾಮ ಜಾಸ್ತಿ ಬೀರುತ್ತೆ. ಯಾಕಂದ್ರೆ ನಾವು ವಿಡಿಯೋ ತೋರಿಸ್ಬಿಟ್ರೆ ಅದರಿಂದ ಅವರಿಗೆ ಕಾನ್ಸಂಟ್ರೇಷನ್ ಅಲ್ಲಿ ಕಡಿಮೆ ಆಗುತ್ತೆ. ಅದರಿಂದ ನಾನು ನೋಡ್ತಾ ಇದ್ದೇನೆ, ನಾನು ಸಹ ನೂರಾರು ಹಿಂದಿ ಹಾಡುಗಳು, ಕನ್ನಡ ಹಾಡುಗಳು, ತೆಲುಗು ಹಾಡುಗಳು, ಮರಾಠಿ ಹಾಡುಗಳು ಕಲ್ತಿದ್ದೆಲ್ಲ ಆಕಾಶವಾಣಿ ಮೂಲಕನೇ. ಇವಾಗ ವಿಡಿಯೋ ಬಂತ ಅಂದ್ರೆ ಒಂದು ಹಾಡು ಬರಲ್ಲ ನನಗೆ, ಹಳೇದು ಎಲ್ಲ ಹಾಡುಗಳು ಈಗಲೂ ಬರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಅಷ್ಟೇ, ನಮ್ಮ ಅಕ್ಕಂದ್ರಾಗ್ಲಿ, ನಮ್ಮ ತಾಯಿಯಂತೂ ತುಂಬಾ ಹಾಡಾನೆ ಹಾಡ್ತಾರೆ. ಅವ್ರು ಯಾರು ಆರ್ಟಿಸ್ಟ್ ಮುಂದೇನು ಹೇಳಿದೆ, ಮನೆಯಲ್ಲಿ ಎಲ್ಲರೂ ನಾವು ಬೆಳೆದಿದ್ದು ಆಕಾಶವಾಣಿಯಿಂದನೇ ಅಂತ ನಾವು ಸಂತೋಷದಿಂದ ತಿಳಿಸ್ತೇನೆ ನಾನು.
1: ತುಂಬಾ ಸಂತೋಷ ಸರ್, ನೀವು ಆಕಾಶವಾಣಿ ಬಗ್ಗೆ ನಿಮಗಿರುವಂತಹ ಅಭಿಮಾನ, ಒಡನಾಡ ಆಮೇಲೆ ಆಕಾಶವಾಣಿಯ ಮಹತ್ವದ ಬಗ್ಗೆ ತಿಳಿಸಿ ತುಂಬಾ ಸಂತೋಷ ಅನಿಸ್ತಾ ಇದೆ. ನವ ದಶಕಗಳ ಪಯಣದಲ್ಲಿ ನಿಮಗೆ ಆಕಾಶವಾಣಿಯಿಂದ ಯಾವುದಾದ್ರೂ ಅವಿಸ್ಮರಣೀಯ ಘಟನೆ ಏನಾದರೂ ಎದುರಾಗಿದ್ರೆ ಅಥವಾ ನೆನಕೆಯಲ್ಲಿ ಉಳಿದಿದ್ರೆ ಅದನ್ನು ನಮ್ಮ ಶ್ರೋತೃ ಬಂಧುಗಳಿಗೆ ಹಂಚಿಕೊಳ್ಳಿ ಸರ್.
0: ನನ್ನ ಜೀವನದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಅಂಗ ಅಂತಂದ್ರೆ ಸಾಹಿತ್ಯ ಮಂದಿರ. ನನಗೆ ಸಾಹಿತ್ಯ ಮಂದಿರದಲ್ಲಿ ನಾವು ನಾಡಹಬ್ಬ ಮಾಡಲಿ, ಯಾವುದೇ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ನಾನು ಅವಾಗ ಕಾರ್ಯದರ್ಶಿ ಇರ್ಬೋದು, ಅಧ್ಯಕ್ಷ ಇರ್ಬೋದು, ಅಥವಾ ಜಂಟಿ ಕಾರ್ಯದರ್ಶಿ, ಎಲ್ಲರೂ ನನ್ನ ಕರೆದ್ಬಿಟ್ಟು, ಸರ್ ನೀವೀಗ 80ನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ರೆ, ನಾಡಹಬ್ಬ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ನಮಗೆ ಏನು ಕರೆದು ನೀವು ಆಕಾಶವಾಣಿ ಮೂಲಕ ಹೇಳಿದ್ದು ಅದು ಖಂಡಿತವಾಗಿಯೂ ಅವಿಸ್ಮರಣೀಯ ನನಗೆ. ಯಾಕೆಂದ್ರೆ ಅದರ ಮೂಲಕ ಬಹಳಷ್ಟು ಜನ ಬಂದು, ನೋಡಪ್ಪ ನೀನು ಆಕಾಶವಾಣಿ ಹೇಳಿದ ಕೇಳಿ ನಾವು ಬಂದು, ಯಾವಾಗ ಇಷ್ಟು ಪ್ರಸಾರ ಮಾಡಲಿಕ್ಕೆ ಯಾವುದು ಸವಲತ್ತು ಇರಲಿಲ್ಲ, ಜನರಿಗೆ ನಾವು ಪ್ರಿಂಟ್ ಮಾಡಿ ಪೋಸ್ಟ್ ಮಾಡಿದ್ರೆ ಎಷ್ಟೋ ಜನಕ್ಕೆ ಸೇರ್ತಿರ್ಲಿಲ್ಲ. ಅದು ಅದು ನೆಕ್ಸ್ಟ್ ಅದೇ ಬರ್ತಾ ಇದೆ. ಅದಾದ್ಮೇಲೆ ದೊಡ್ಡ ದೊಡ್ಡ ಸಾಹಿತಿಗಳು ಹೈದರಾಬಾದ್ಗೆ ಬಂದ್ರೆ ಆಕಾಶವಾಣಿಯಿಂದನೂ ನೀವಾಗ್ಲಿ ನಿಮ್ಮ ಸಹೋದ್ಯೋಗಿಗಳು ಎಲ್ಲರೂ, ಪಾಪ ಸರ್ ಇಂಥ ದೊಡ್ಡ ಸಾಹಿತಿಗಳು ಬಂದಿದ್ದಾರೆ, ಅವರಿಗೆ ನಾವು ಆಕಾಶವಾಣಿಯಲ್ಲಿ ಒಂದು ಸಂದರ್ಶನ ಇಡೋಣ ಅಂತ ಕೇಳಿದ್ರೆ, ಅದರಲ್ಲಿ ಅಗ್ರಸರಾಗಿದ್ದರು ನಮ್ಮ ನಿಸಾರ್ ಅಹಮದ್ರು, ಅವರು ಬಹಳ ಸಂತೋಷ ಪಟ್ಟರು. ಅದಾದ್ಮೇಲೆ ತುಂಬಾ ಸಾಹಿತಿಗಳು ಬಂದ್ರು, ನಮ್ಮ ಇವರು ನಾಗಭರಣ ಅವ್ರು ಬಂದಿದ್ರು ಇಲ್ಲಿ, ಬೇರೆ ಎಲ್ಲರೂ ಬಂದವರು ಎಲ್ಲರೂ ನೀವು ಇಟ್ಕೊಂಡಿದ್ದು, ಆಕ್ಚುಲಿ ಆಕಾಶವಾಣಿ ಕನ್ನಡ ವಿಭಾಗದವರು ಇಟ್ಕೊಂಡಿದ್ದು. ಸಾಹಿತ್ಯ ಮಂದಿರ ಒಂದು ಒಳ್ಳೆ ಕಾರ್ಯಕ್ರಮ ಆದ್ರೆ, ಒಂದು ಸಾಹಿತ್ಯಿಕ ಕಾರ್ಯಕ್ರಮ ಆಗ್ಲಿ, ಒಂದು ನಾಟಕ ಆಗ್ಲಿ, ಆ ನಿರ್ದೇಶಕರ ಬಗ್ಗೆ ಅಥವಾ ನಾಟಕಕಾರ ಬಗ್ಗೆ ಕರೆದ್ಬಿಟ್ಟು ಅವ್ರು ಸಂದರ್ಶನ ಮಾಡ್ತಿರೋದು, ನಾನು ಖಂಡಿತವಾಗಿಯೂ ಆಕಾಶವಾಣಿ ಮೇಲೆ ಇನ್ನೂ ಹೆಚ್ಚಿನ ಗೌರವ ಹುಟ್ಟಿತ್ತು ಅನ್ನೋದನ್ನ ನಾನು ಈ ಘಂಟಾಘೋಷವಾಗಿ ಹೇಳ್ತೀನಿ.
1: ತುಂಬಾ ಸಂತೋಷ ಕಷ್ಟ, ನಿಮಗೆ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ಸರ್. ಅನೇಕ ಕಾರ್ಯಕ್ರಮಗಳು, ಈ ಸಾಹಿತ್ಯ ಕಾರ್ಯಕ್ರಮ ಚಟುವಟಿಕೆಗಳನ್ನು ಈ ಮೂಲಕ ಪ್ರಸಾರ ಮಾಡಿದ್ದು, ಹಾಗೂ ಘಟಾನುಘಟೆ ಕವಿಗಳಾಗ್ಲಿ, ಸಂಗೀತಗಾರರಾಗ್ಲಿ, ಭಾಷಣಕಾರರಾಗ್ಲಿ, ಪಂಡಿತರನ್ನೇ ಆಗ್ಲಿ ಈ ಆಕಾಶವಾಣಿ ಪರಿಚಯ ಮಾಡಿದೆ. ನಿಮ್ಮಂತ ಕನ್ನಡ ಪರ ಉದ್ಯಮಕಾರರಿಗೆ ಈ ಆಕಾಶವಾಣಿ ಹಗಲು ಜೊತೆಯಾಗಿದೆ, ಹಾಗೂ ಕನ್ನಡ ಭಾಷೆಯನ್ನು ಪಸರಿಸುವಲ್ಲಿ ಮತ್ತು ಉಳಿಸುವಲ್ಲಿ ಬೆಳೆಸುವಲ್ಲಿ ಇದು ಹೆಚ್ಚಿನ ಪಾತ್ರವನ್ನು ವಹಿಸಿದೆ ಆಕಾಶವಾಣಿ. ಇದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಂದು ನಮ್ಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನಿಲಿ ಕೇಂದ್ರಕ್ಕೆ ಬಂದು ಈ 90 ವರ್ಷ ವಸಂತೋತ್ಸವಗಳ ಕುರಿತು ಹಾಗೂ ಆಕಾಶವಾಣಿ ಜೊತೆ ನಿಮಗಿರುವಂತಹ ನಂಟನ್ನು ಕುರಿತು ಸವಿಸ್ತಾರವಾಗಿ ತುಂಬ ಉತ್ಸಾಹಪೂರ್ವಕವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ವಿಠಲ್ ಜೋಶಿ ಸರ್ ನಿಮಗೆ ಅನೇಕ ಅನೇಕ ಧನ್ಯವಾದಗಳು ಸರ್.
0: ತುಂಬಾ ತುಂಬಾ ಧನ್ಯವಾದಗಳು ಪರಿಮಳ ಮೇಡಮ್, ಮತ್ತೆ ನಿಮ್ಮೆಲ್ಲ ತಂಡದವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು 90 ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ. ನಮಸ್ಕಾರ.

ಇದುವರೆಗೆ ಆಕಾಶವಾಣಿ ನವದಶಕಗಳ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ರಂಗಸ್ಥಳ ನಟರು, ಕವಿಗಳು ಮತ್ತು ಸಾಹಿತಿಗಳಾದ ಡಾ ವಿಠಲ್ ಜೋಶಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಪ್ರಸಾರಗೊಂಡಿತು. ಈ ಕಾರ್ಯಕ್ರಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮದೊಂದಿಗೆ ಇಂದಿನ ಗುರುವಾರದ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ.